0: ನಾಗರಿಕ ಸಾಹಿತ ಕಕ್ಷೆ ಸಂಚಾಲನ ನೀತಿ ಮುಂದೆ ಚಿಂತನೆ. ಅದೊಳಿಸುವ ಗ್ರಹಿ ಮಹಾನುಭಾವರು ಯಥತ್ ವ್ಯವಸ್ಥಾ ಕರಣಿಬಾಟ ಪ್ರಭಾವಳಿ ಶಿವ ಪ್ರಾಪ್ತಿಗೆ ಸಹಜಕರಣಗಳಾಗಿ ನಾಗರಿಕ ಸಾಹಿತ ಕಕ್ಷೆ ಸಂಚಾಲನ ಕರೆಯುವ ಉಪ ಕಕ್ಷಿಬಾಟ ಮುಖ್ಯ ಸೇವಾಹರು ಪ್ರಾಪ್ತಗೊಂಡ ಸಹೇಶ ಶಿವ ಪ್ರಾಪ್ತಿಗಳಾಗಿ ನಾಗರಿಕ ಸಾಹಿತ ಕಕ್ಷಿದ ಸಂಪರ್ಕ ಯಾತ್ರ ಅನುರೋಧ ಕರಿ ಶಿವ ಪ್ರಾಪ್ತಿಮ ಪ್ರತಿಕ ಪ್ರಲೋಭನ ನಗರಿ ಅಪಸುರಲಿನ ಹಾರ್ದಿಕ ಅಪೀಲ್ ಕರ್ದಶನ್ ಶಿವ ಪ್ರಾಪ್ತಿಮ ಕುರಿ ಗ್ರಾಸ ಆಯ್ನ ಗ್ರಾಸ ಕುರಿ ಅಧಿಕಾರ ಕರೆಯಲಿ ಪ್ರಮುಖ ಸೂಚಿ ಸಂಪರ್ಕ ಯಾತ್ರ ಸಕ್ರಿಯ
1: ಕೋಚಿ ಪಾಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜ್ಮಾನ.